ಏಷೋಡು ತುಸೆ ಬಹು ಹಿ ಶೋಭಲಾ ಜಯ ಗೀತ ಸಂಧ ಠಾಕೋರಾರಿ ಆವಾಜನ ಅಬೆ ಆಸಾ ಗಲಾ ಕೆನ್ನಿ ಬೆಟ್ಟಡಿ ಓರೆ ಶೋರಿರೆ ಕಾನೂನಿ ಅಧಿಕಾರಾರೆ ಬಾರೆನ ಭಾರತನ ಬೆಟ್ಟಡಿ ಓರ್ ಶೋರಿರಿ ಸುರಕ್ಷಾ ಸಮಾನ ಹೋರ್ ಸಮಾನತಾವೆ ಕಿತ್ರೆ ಕಾನೂನು ಬಣೆ ಸಾ ಇನ್ನ ಅಧಿಕಾರಾರ ಉದ್ದೇಶ ಬೆಟ್ಟಡಿ ರೀ ಶಿಕ್ಷಾ ಸುರಕ್ಷಾ ರೋಜ್ಗಾರ ಓರ್ ಸಮಾನಪೂರ್ಣ ಜಿಂದಗಿ ದೇಣಾ ಸಾ ಇಯಾ ಅಧಿಕಾರ ಆಸಾಬೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರಾರಿ ಭಜನ ಪ್ರಾಪ್ತ ಹೋವೆ ಸಾ ಸಬಿನ ಪಹಲೆ ಸಮಾನತಾರೆ ಅಧಿಕಾರಾರಿ ಗಲಾಕೇನಿ ಭಾರತೀಯ ಸಂವಿಧಾನಾರೆ ಅನುಸಾರ ಬಿಟ್ಟಡಿ ಓರ್ ಮರ್ದಾಬೆ ಬರಾಬರ್ ಅಧಿಕಾರ ಪ್ರಾಪ್ತ ಸಾ ಜಂಡೆ ಧರ್ಮ ಜಾತಿಯ ಲಿಂಗಾನ ಆಧಾರ